ಪ್ರತಿಪತ್ಯಮಯಂ ಸಮಂದ ಪರ್ಯಾಯ ಸ್ಯಾತ್ ಸಾರ್ವಭೌಮ ಸಾರ್ವಾಯುಸಾಂತಾದ ಪರಾರ್ಧಾತ್ ಋತಭ್ಯೇ ಸಮುದ್ರ ಪರಿಹಂತಾಯ ಏಕರಾಡಿ ತರಪ್ಯೇ ಸ್ಲೋಕೋ ವಿಧೇತೋ ಅಮೃತಃ.